ಗಾಂಧಿ ಸುಗಂಧ ವರ್ಗ ಕಿಸ್ ಚರ್ಖೆ ದಿ ತಂದ ವರ್ಗ ಸಜ್ಜರಿ ತರೇಳ ವರ್ಗ ತೋ ದಿಲಂದೆ ಹುಂದೆ ಮೇಳ ವರ್ಗ ಬುಡ್ಡೆ ಬಾಬುಲ್ ದೇ ಹಥ ಚಿ ಡಂಗೋರಿ ವರ್ಗ ಅಂಬಡಿ ದಿ ಮಿಠಿ ಜಹಿ ಲೋರಿ ವರ್ಗ ಗಬ್ಬರು ತೆ ಚಡ್ ದಿ ಜವಾನಿ ವರ್ಗ ಕಿಸ್ ಪ್ಯಾರ ನಾ ದಿತ್ತಿ ಹೋಯ ನಿಶಾನಿ ವರ್ಗ ਮਿੱਠੀ ਬੋਲੀ ਵਰਗਾ ਤੇ ਸੌ ਰੰਗਾਂ ਦੀ ਹੋਲੀ ਵਰਗਾ ਨਿਊਜ਼ ਵਿਊਜ਼ ਗੀਤ ਸੰਗੀਤ ਹਾਸੇ ਠੱਠੇ ਦੇ ਲੈ ਕੇ ਰੰਗ ਤੁਹਾਡੇ ਰੂਬਰੂ ਲੈ